0: ರಮಣ ಗೋವಿಂದ ಹರಿ, ಆಂಜನೇಯವರದ ಗೋವಿಂದ ಹರಿ.
1: ಇಂತವರೆಗೂ ಶ್ರೀಮತಿ ವೇಲ್ಪೂರಿ ನಾಗ ಪ್ರಿಯಾಂಕ ಗಾರಿಚೆ ಭಜನಾವಳಿ ವಿನ್ನಾರು. ಈನಾಟಿ ಭಜನಾವಳಿ ಕಾರ್ಯಕ್ರಮಂ ಎಂತಟಿತೋ ಸಮಾಪ್ತಂ.
2: ಆಕಾಶವಾಣಿ ಸಿಂಹಪುರಿ ಎಫ್ಎಂ ಕೇಂದ್ರ ಮೇರ್ವೆಂಟನರು 102.7 ಮೆಗಾಹೆಡ್ಸ್ ಪೈ ಮಾ ಪ್ರಸಾರಾಲು.

ಮಂಟೆಯೆಲ್ಲ ಬಚ್ಚಗಿಡುವ ಲೆಪದು ನೀರಂತ ಬಿಟ್ಟಂಬೋ ಬಿಡ್ಗಂಬೋ ರೆಕ್ಕ ಪಿಕ್ಕ ಅಲ್ಲಿ ತುಷ ರೈಟೋ ರೈಟೋ.